0: ಜೋ ಶ್ರೇಷ್ಠ ಸ್ಮೃತಿಸಿ ಕಾರ್ಯ ಕರ್ತಿರೋ ವೋ ಸದೈ
1: सुनते रहिए शिवा रेडियो, जहां है आनंद ही आनंद।

0: ನಿಶ್ಚಿತ ಅನುಭವಗಳಿಂದ
1: ಸುನ್ತೆ ರಹಿಯೇ ಶಿವಾ ರೇಡಿಯೋ, ಯಹಾಂ ಹೇ ಖುಷಿಯೋ ಕಾ ಸಂಗಮ್.